0: ಹೋದೆರಾ ಪ್ಲೇಸ್.
1: ಇನ್ನು ಮಾರಿ ಎಲ್ಲ ಕೊಟ್ಟಿ ಪೆಂಚು ಸರ ದೋಸು.
0: Hey, don't stop dancing. Puna galu loading.